0: ಕಿಯೋ ಅರ್ನಾಕಿಯೋ
1: ಏ ಸಠಾನಿ ನೀರ್ ಬರನ್ ಚಲೇಗಿ
0: ಆಜ ನಾ ಜಾಉ ನಾ ಗಈ ತೇ ಪೂರಿ ಬಂಠಣ ಕರ ಜಾಉಂಗಿ
2: ತೇರೇ ಕೆ ನು ಜಾಣ ಮೇ ಬಿಜಲಿ ಪಡೆ ಹೈ ತೂ ಕೆ ನೇರಿಯೇ ಜಾಗಿ ನುವೇ ಚಲಿ ಜಾ।